0: Το Ευρωπαϊκό Κοινοβούλιο ενέκρινε μια σημαντική αναθεώρηση των κανόνων της Ευρωπαϊκής Ένωσης σχετικά με τις άδειες οδήγησης. Η μεταρρύθμιση αυτή δεν είναι απλά μια αλλαγή διοικητικής φύσης, αλλά ένα τολμηρό βήμα προς μια ασφαλέστερη, δικαιότερη και ψηφιακή κινητικότητα. Βασικό στοιχείο της μεταρρύθμισης είναι η καθιέρωση μιας νέας ευρωπαϊκής ψηφιακής άδειας οδήγησης. Οι πολίτες θα έχουν πρόσβαση στην ψηφιακή τους άδεια μέσω του κινητού τους τηλεφώνου και η άδεια αυτή θα αναγνωρίζεται και στις 27 χώρες της Ευρωπαϊκής Ένωσης. Σε μια προσπάθεια να διασφαλίσουν την ελευθερία της επιλογής, οι ευρωπαϊκές αρχές αποφάσισαν πως η άδεια θα διατίθεται τόσο σε ψηφιακή όσο και σε έντυπη μορφή. Η ευρωβουλευτής Γιούτα Πάολους, εισηγήτρια για το θέμα αυτό εκ μέρους του Ευρωπαϊκού Κοινοβουλίου, δήλωσε τα εξής.
1: The new driving license directive modernizes the existing one.
2: Η νέα οδηγία για τις άδειες οδήγησης θα φέρει καινοτόμες αλλαγές στην υπάρχουσα οδηγία. Στόχος μας είναι να ισχύουν οι ίδιοι κανόνες σε όλη την Ευρωπαϊκή Ένωση. Θέλουμε ο κάθε πολίτης να μπορεί να εκδίδει πιο εύκολα άδεια οδήγησης στη χώρα καταγωγής του, ακόμη και αν διαμένει σε άλλη χώρα της Ευρωπαϊκής Ένωσης. Η ψηφιακή εποχή είναι εδώ. Θα καθιερώσουμε λοιπόν τη δυνατότητα έκδοσης ψηφιακής άδειας οδήγησης μέχρι το 2030. Πρόκειται για μια σημαντική αλλαγή, ειδικά για τους νέους ανθρώπους που έχουν τα πάντα στο κινητό τους τηλέφωνο.
0: Η μεταρρύθμιση θα διευκολύνει πολύ τη ζωή των οδηγών στην Ευρώπη, αντανακλά ωστόσο κάτι πολύ πιο σημαντικό. Αποτελεί ένδειξη της στρατηγικής προσπάθειας που καταβάλουν οι ευρωπαϊκές αρχές να ενισχύσουν την οδική ασφάλεια σε ολόκληρη την Ευρωπαϊκή Ένωση. Σύμφωνα με τους νέους κανόνες, οι αρχάριοι οδηγοί θα υποβάλλονται υποχρεωτικά σε δοκιμαστική περίοδο 2 ετών. Κατά τη διάρκεια αυτής της περίοδου, θα υπόκεινται σε αυστηρότερους κανόνες, όπως βαρύτερες κυρώσεις για οδήγηση υπό την επίρρεια αλκοόλ ή ναρκωτικών. Στόχος αυτού του μέτρου είναι να προστατευτούν οι νεότεροι και οι λιγότερο έμπειροι οδηγοί, καθώς οι στατιστικές έχουν δείξει πως αυτοί είναι περισσότερο πιθανό να προκαλέσουν ατυχήματα. Οι ευρωπαϊκές αρχές εξετάζουν επίσης τις ιατρικές προϋποθέσεις για τη χορήγηση ή ανανέωση της άδειας οδήγησης. Από εδώ και στο εξής, οι χώρες της Ευρωπαϊκής Ένωσης θα εξετάζουν τη σωματική και διανοητική κατάσταση των οδηγών και θα αξιολογούν αν αυτοί είναι σε θέση να οδηγούν. Θα λαμβάνονται υπόψη παθήσεις όπως η επιληψία, ο διαβήτης και η μειωμένη όραση. Κάθε χώρα, βέβαια, θα πρέπει να φροντίζει να μην κάνει διακρίσεις εις βάρος ηλικιωμένων ή ατόμων με αναπηρία. Η μεταρρύθμιση εισάγει επίσης την έννοια της διαβίου μάθησης. Στο πλαίσιο της διαβίου μάθησης, προωθείται η τακτική αξιολόγηση των οδηγών σε όλη τη διάρκεια της ζωής τους και προάγεται η ευαισθητοποίησή τους σχετικά με τους κινδύνους της οδήγησης. Οι ευρωπαϊκές αρχές θεωρούν πως η οδική ασφάλεια δεν διασφαλίζεται με την επιτυχή ολοκλήρωση μίας και μοναδικής δοκιμασίας στα 18 και η μεταρρύθμιση αντανακλά αυτό ακριβώς το σκεπτικό. Η βουλευτής του Ευρωπαϊκού Κοινοβουλίου Γιούτα Πάολους, αναφερόμενοι στους κανόνες που θα ισχύσουν στην εκπαίδευση των νέων οδηγών, δήλωσε τα εξής.
2: Η εκπαίδευση των νέων οδηγών θα περιλαμβάνει πολλά καινούργια και σύγχρονα στοιχεία, όπως τη χρήση προσομοιωτών. Οι νέοι οδηγοί δεν πρέπει να αντιμετωπίζουν μία επικίνδυνη κατάσταση για πρώτη φορά στον δρόμο. Είναι προτιμότερο να γνωρίζουν από πριν τι πρέπει να κάνουν, αν για παράδειγμα βρεθούν να οδηγούν σε χιόνι ή δουν παιδιά να τρέχουν στον δρόμο. Πλέον, οι νέοι οδηγοί θα μπορούν να εξασκούν αυτές τους τις ικανότητες μέσα σε προσομοιωτή. Οι προσομοιωτές θα αποτελούν υποχρεωτικό κομμάτι της εκπαίδευσης. Και αυτό, πιστεύω, θα συμβάλλει στη μείωση των θανάτων από τροχαία ατυχήματα.
0: Με τη μεταρρύθμιση που εγκρίθηκε, αντιμετωπίζεται ένα ακόμα χρόνιο πρόβλημα. Το πρόβλημα της απερίσκεπτης οδηγικής συμπεριφοράς από άτομα που κάνουν διασυνοριακές διαδρομές. Μέχρι τώρα, ήταν δύσκολο για τις αρχές των κρατών μελών να επιβάλλουν πρόστιμα σε οδηγούς που διαπράττουν παραβάσεις σε κράτη εκτός της χώρας καταγωγής τους. Πολλοί οδηγοί κατά καιρούς εκμεταλλεύονται αυτό το κενό νόμου και επιστρέφουν στον τόπο καταγωγής τους, αποφεύγοντας έτσι να υποστούν τις συνέπειες των παραβάσεών τους. Με βάση τους νέους κανόνες, οι χώρες της Ευρωπαϊκής Ένωσης θα μπορούν πλέον να ανταλλάσσουν πληροφορίες σχετικά με οδηγικές παραβάσεις πιο αποτελεσματικά. Και θα γίνει πιο απλή η επιβολή απαγορεύσεων οδήγησης από χώρα σε χώρα της Ευρωπαϊκής Ένωσης. Επομένως, εάν ένας οδηγός οδηγεί σε κατάσταση μέθης ή προκαλέσει θανατηφόρο τροχαίο ή διαπράξει κάποια άλλη σοβαρή παράβαση, η αφαίρεση της άδειας και η απαγόρευση οδήγησης που θα του επιβληθούν θα ισχύουν σε όλα τα κράτη-μέλη της Ευρωπαϊκής Ένωσης. Η επιβολή των μέτρων πέρα από τα εθνικά σύνορα κάθε χώρας αποτελεί βασικό πυλώνα για την υλοποίηση του μακροπρόθεσμου στόχου της Ευρωπαϊκής Ένωσης για μηδενικές απώλειες στους δρόμους. Το όραμα αυτό φέρει τον τίτλο «Όραμα μηδενικών απώλειών». Ένα μέλλον με μηδενικούς θανάτους και μηδενικούς σοβαρούς τραυματισμούς στο οδικό δίκτυο της Ευρωπαϊκής Ένωσης έως το 2050. Και αυτό το όραμα δεν είναι απλώς μια πολιτική υπόσχεση. Είναι ένας χειροπιαστός στόχος που στηρίζεται σε δεσμευτικά μέτρα. Οι νέοι κανόνες εισάγουν καινοτόμες ρυθμίσεις σε ό,τι έχει να κάνει με την εκπαίδευση των νέων οδηγών. Προωθείται η χρήση προσομοιωτών, ώστε οι νέοι οδηγοί να μάθουν να ανταποκρίνονται σε επικίνδυνες συνθήκες, χωρίς να διατρέχουν πραγματικό κίνδυνο. Τα χαρακτηριστικά ασφαλείας των οχημάτων, όπως το αυτόματο φρενάρισμα έκτακτης ανάγκης και η επιτήρηση τυφλών σημείων, θα διδάσκονται υποχρεωτικά στους νέους οδηγούς. Η νέα οδηγία της Ευρωπαϊκής Ένωσης για τις άδειες οδήγησης προωθεί την ψηφιακή πρόοδο και καθιστά τους οδηγούς πιο συνειδητοποιημένους και υπεύθυνους. Κάνοντας την οδήγηση απλούστερη και ασφαλέστερη και θεσπίζοντας ενιαίους κανόνες που θα ισχύουν σε όλες τις χώρες της, η Ευρωπαϊκή Ένωση ανοίγει τον δρόμο για τη διαμόρφωση μιας νέας γενιάς Ευρωπαίων οδηγών. Στο εξής, κανείς δεν θα μένει στο περιθώριο και καμία ζωή δεν θα θεωρείται δεδομένη. Η εκπομπή που παρακολουθήσατε ήταν μια παραγωγή του Europal Radio, του διαδικτυακού ραδιοφώνου του Ευρωπαϊκού Κοινοβουλίου.
3: Rund a dúshóirpach Charlemagne don Oige ar thionscadal a bhí an áreachtáil le Díne Óga, a thacíonn leis an déanlathas in san Áirip, agus a chuireann an cór agus an tuiscint chun cín in san Áirip agus go hidir náisiúnta. Leagann an dúis béim ar an obair le thuaidh le bhíon ar banna Díne Óga chun an éanúlacht chuid an áreachtáil an airtú. Bunaíodh an dúis sa bhliain 2008. Is í Parliament na Háirpe a gcófáirt leis an bhandúracht am thuaisciú náisiúnta Charlemagne in Aachen a dáigh geannas ar an dúis. Gach bliain raunian cuistí raunuchain náisiúnta agus orpacha tionscl le bhain as gach bailstát. Tug tú cuirad as na buitóirí náisiúnta freastal ar an seamnas bronta in Aachen áit a bhogrítear na trí tionscadal is fearr. Ar an dara lá déag de bhí bealtaine fethe fethe trí, bronag an chéad dúis ar an app AILEM as an melg. Is í seo an chéad app tang a riamh atá díirithe ar dhéadnaithe agus iarrthóirí tearmann. Buid an app úsáid as tangacha chun míthiscintí cultúrtha agus bearnaí eolais idir dhéadnaithe agus a dír óstach a bhí nó. Ina theanta san, chuireann sí nathanna úsáideacha, scéalta agus cluichí don eolam tanga ar fáil, chomh meile slite chun ceangal a dhéanamh le húsáideoirí eile. Tá sé mar aim leis an tionscadal daoine ó chúlraí éagsúla agus daoine le taithí agus stádas sóisialta difriúla a thuait le chéile. Tháinig an smaoineamh chun cinn ar dús i bheith fiche féin agus an bun mheon atá leis ná app a chruthaigh díadnaithe do díadnaithe. Déanadh an dara dúis a roinnt idir dhá thionscadal, Mobile Climate Museum as an Litháin agus The European Correspondent as an Ísiltír. I mí bealtaine fiche féin dó chuir an grúpa Active Youth as an Litháin an Mobile Climate Museum ar bun. Tá sé mar aim leis daoine a spreagadh chun na saola chaitheamh ar shlí nach nenn an dochar den chóhéal. Is é atá sa bhúsaem ná ceithre chimeadán mhuirí thug luaiste ina bléitear le ceithre théama, an tathú ar áide, an comhaontú glas don Eorp, feirmeoireacht den bhuanaithe agus bíomh fhaláin, agus lead na praiticiúla chun ardáilte sa laghdú. Is féidir an taispeánta sa chur le chéile arís i dtíortha eile. Brunag an dara háit eile ar The European Correspondent, a bunaíodh an Ísiltír i bheith fiche dó. Tugad an tionscal sa os cion céad dahad iriseoir óg as gach cairn den Eorp le chéile, agus é mar aim leis iriseoireacht atá díirithe ar an Eorp a chruthú. Tá fuarann cór eagraithe a bhí na scríd a thiamh gréasáin agus nuachtlaitear páirteach sa tionscal. Clúdaíonn siad scéalta ón Eorp ar fad, de phobal leathan saoránach a chur an sim is scéalta ó níos fuide i gcéan ná deoranach a náisiúnta. Is í Parliament na Háirpe a chur an craolas á i do láthair, tá tuilleadh eolais ar fáil ar thaobh gréasáin na Parliamente.
4: Alcide De Gasperi era un visionario.
5: Alcide De Gasperi war ein Visionär, aber seine Vision entsprang nicht abstrakten Idealen, sondern den Erfahrungen eines Mannes, der die imperialen Umbrüche miterlebte.
4: Die Falla degli Imperi.
6: Diese Worte von Parlamentspräsidentin Metsola geben uns einen Einblick in die Persönlichkeit Alcide De Gasperis, eines Politikers mit einem klaren Ziel vor Augen, die vielen Identitäten Europas miteinander zu vereinen und so die Grundlage für Frieden zu schaffen.
5: Sie hören eine Sonderreihe unseres Podcasts Geschichte und Geschehnisse. In den Folgen dieser Reihe erzählen wir Ihnen die Geschichten der Frauen und Männer, die die EU zu dem gemacht haben, was sie heute ist und die ihre Identität und Werte maßgeblich prägten, unsere Gründerväter und Mütter.
6: Alcide De Gasperi wurde Ende des 19. Jahrhunderts in einem überwiegend italienischsprachigen Ort im damaligen Österreich-Ungarn geboren. Als überzeugter Gegner des Faschismus gründete er während des Zweiten Weltkriegs die Christdemokratische Partei. Anschließend wurde er erster Ministerpräsident der Republik Italien und setzte sich gemeinsam mit Konrad Adenauer und Robert Schumann aktiv für die europäische Einigung ein. Ihm verdanken wir zum Beispiel den Grundgedanken, dass Nationen und Menschen mehr erreichen können, wenn sie zusammenarbeiten.
4: NATO und Trentino.
5: Geboren im Trentino, einer Grenz- und Durchgangsregion, erlebte er den Übergang zweier Epochen mit. Er blickte über Grenzen und den historischen Horizont hinaus und malte sich so ein geeintes Europa aus. Ein großes Gemeinschaftsprojekt, angetrieben von der Kraft der Vielfalt.
4: Di un grande progetto comune.
6: Alcide De Gasperi wurde am 3. April 1881 in einem kleinen Bergdorf in der heutigen Region Trentino-Südtirol geboren, die damals noch zum österreichisch-ungarischen Kaiserreich gehörte. Er kam aus einer katholischen Familie, die in bescheidenen Verhältnissen lebte. Im Jahr 1900 zog er nach Wien, um Philologie zu studieren. Dort engagierte er sich schon bald in der christlichen Studentenbewegung.
5: Nach seinem Abschluss kehrte De Gasperi ins Trentino zurück und arbeitete als Journalist für eine katholische Zeitung. Dabei setzte er sich für die dort lebende italienische Minderheit und ihre Rechte ein. Nach dem Zerfall von Österreich-Ungarn 1918 fiel das Trentino an das Königreich Italien. Ein Jahr später gründete De Gasperi mit einigen anderen die italienische Volkspartei. 1921 wurde er dann in das italienische Parlament gewählt.
6: Als in den 1920er Jahren Mussolini an die Macht kam, verboten die Faschisten alle anderen Parteien, auch die italienische Volkspartei. Alle Führungspersönlichkeiten wurden entweder aus der Politik ausgeschlossen oder ins Exil vertrieben. De Gasperi selbst wurde 1927 verhaftet und zu 4 Jahren Gefängnis verurteilt. Nach 16 Monaten kam er aber dank der Hilfe von Papst Pius XI. Frei.
5: Anschließend arbeitete er 14 Jahre lang in der Bibliothek des Vatikan. Er nutzte die Zeit, die Geschehnisse um ihn herum zu beobachten und sich wieder der Politik zu widmen. Besonders wichtig war ihm dabei, seine religiösen Werte in seine politische Arbeit einfließen zu lassen. So verfasste er während des Zweiten Weltkriegs seine sogenannten Ideen zur Neuordnung, die Grundlage seiner 1943 heimlich gegründeten neuen Partei, der christdemokratischen Democrazia Cristiana.
6: Nach dem Fall des Faschismus war De Gasperi Parteivorsitzender und bis 1953 italienischer Ministerpräsident. Er spielte beim Wiederaufbau seines Landes eine zentrale Rolle. Unter seiner Regierung gab es viele grundlegende Veränderungen in Italien, zum Beispiel den Wechsel von der Monarchie zur Republik. Als überzeugter Demokrat war er maßgeblich an der Ausarbeitung der neuen italienischen Verfassung beteiligt. Auch wirtschaftlich konnte sich das Land rasch erholen. Weitere Reformen, die er unterstützte, waren das Frauenwahlrecht und Wohn- und Agrarreformen. Nicht zuletzt setzte er sich für die Entwicklung Süditaliens ein und für mehr Investitionen in Energie.
5: Besondere Bedeutung hatte für ihn die internationale Zusammenarbeit. Er war überzeugt davon, dass Italien wieder eine Rolle auf der Weltbühne spielen müsse. Auf der Pariser Friedenskonferenz vom 10. August 1946 hielt De Gasperi eine seiner wichtigsten Reden. Hier stellte er die Weichen für die Wiedereingliederung seines Landes in die Weltgemeinschaft.
7: prendendo la parola in questo consesso mondiale.
6: Während ich hier bei diesem Weltforum das Wort ergreife, habe ich das Gefühl, dass alles, abgesehen von ihrer Höflichkeit, gegen mich ist. Vor allem der Umstand, ein ehemaliger Feind zu sein, lässt mich fühlen, Angeklagter zu sein. Und die Tatsache, dass ich hierher gerufen wurde, nachdem die einflussreichsten von ihnen in einer langen und mühsamen Debatte bereits ihre Schlussfolgerungen gezogen hatten.
7: Elaboration.
5: De Gasperi setzte alles daran, Italien davon zu überzeugen, sich am Marshallplan der USA zu beteiligen und der NATO beizutreten. Und das zu einer Zeit, als es in Italien eine der größten kommunistischen Parteien Westeuropas gab. De Gasperi wusste, wenn er Italien eine Zukunft geben wollte, musste er eine Zukunft für Europa schaffen. Eine Zukunft, die sich von der Vergangenheit unterscheidet. Und er hat es geschafft. Er hat verstanden, dass es wichtig war, Kompromisse zu schließen, doch er war nicht bereit, Kompromisse bei den Werten einzugehen, an die er glaubte und an die wir heute alle glauben.
4: In cui oggi noi tutti crediamo.
6: Eines seiner wichtigsten Verdienste war der Einsatz für die Wiedereingliederung Deutschlands in die Staatengemeinschaft. Gemeinsam mit Bundeskanzler Konrad Adenauer und dem französischen Außenminister Robert Schuman machte er sich für ein vereintes Europa stark. Alcide De Gasperi, Konrad Adenauer und Robert Schuman waren drei Männer aus Grenzregionen. Drei Männer, die im Faschismus verfolgt wurden und denen klar war, dass man Grenzen überwinden musste, um den langen Krieg zu beenden.
5: Ein wichtiger Meilenstein auf diesem Weg zum Frieden war die Schuman-Erklärung vom Mai 1950, die zur Schaffung der Europäischen Gemeinschaft für Kohle und Stahl führte. De Gasperi unterstützte die Erklärung und er war für eine gemeinsame europäische Verteidigungspolitik. Im Jahr 1951 bei der Versammlung des Europarates in Straßburg hielt er eine Rede auf Französisch, in der er über die Bedeutung der Europäischen Verteidigungsgemeinschaft sprach.
6: Wenn wir nur gemeinsame Verwaltungen schaffen, ohne übergeordneten politischen Willen, über den eine zentrale Behörde wacht, in der die Interessen der einzelnen Staaten zusammenkommen, sich verfestigen und zu etwas Höherem gemeinsam werden, dann besteht die Gefahr, dass dieses europäische Projekt im Vergleich zur Lebendigkeit der einzelnen Staaten kalt und leblos erscheint.
7: Paris, sans chaleur.
5: De Gasperi war der festen Überzeugung, dass das vereinte Europa und die Schaffung eines europäischen Gemeinschaftsgefühls der einzige Weg zu Frieden und Demokratie sind. Ein gemeinsames Europa, das nicht die einzelnen Staaten ersetzt, sondern es ihnen ermöglicht, einander zu ergänzen, zusammenzuarbeiten und sich gegenseitig stärker zu machen.
6: Durch seine Erfahrungen als Angehöriger einer Minderheit in einer Grenzregion und in der Zeit des Faschismus wurde ihm klar, dass die Einheit Europas nötig ist, um die Wunden der beiden Weltkriege zu heilen und die Wiederholung der Kriegsgräuel zu verhindern. Gemeinsam mit Schuman und Adenauer wurde er damit zu einem der Gründerväter der heutigen Europäischen Union. Alcide De Gasperi starb 1954 und erlebte nicht mehr mit, wie sein Traum vollständig in Erfüllung ging. Und doch lebt sein Verdienst in den Werten und Institutionen der heutigen Europäischen Union weiter. Er bleibt damit eine der wichtigsten Persönlichkeiten in der Geschichte der europäischen Einigung. Hören wir an dieser Stelle noch einmal Roberta Metsola zu.
5: Das ist das Europa, das Alcide De Gasperi vorschwebte. Ein Europa, in dem Grenzen die Ambitionen nicht einschränken, wo Zusammenarbeit zu gemeinsamen Wohlstand führt. Ein Europa, an dem wir für diejenigen weiterbauen müssen, die nach uns kommen. Ein Europa, das auf Werten gründet, die Lösungen bringen. Heute und jeden Tag wollen wir an ihn denken, sein Vermächtnis ehren und seine Vision verwirklichen.
4: Realizzeremo la sua visione.
6: Diese Sendung wurde Ihnen präsentiert vom Europäischen Parlament. Noch mehr Podcasts bietet Ihnen Europal Radio, das Internetradio des Parlaments.
8: Europadome, Europas Savienības padome, Europas padome. Šo iestāžu nosaukumi ir tik līdzīgi, gandrīz identiski, un tie var šķist mulsinoši. Kas ir šīs iestādes, kā tās atšķirt un ko katra no tām dara? Šajā raidījumā iepazīsimies ar katru no tām sīkāk. Sāksim ar Eiropadomi. Tajā darbojas valstu vai valdību vadītāji no visām 27 Eiropas Savienības dalību valstīm. Tāds ir, piemēram, Vācijas kanclers, Francijas prezidents un Itālijas premjerministre. Šajā iestādē katrai dalību valstī ir vienlīdz liela teikšana. Eiropadomē ir arī pašai savs priekšsēdētājs, kuru ievēl uz 2,5 gadiem. Pilnvaru termiņu var vienu reizi pagarināt. Kopš 2024. Gada Eiropadomes priekšsēdētājs ir bijušais Portugāles premjerministrs António Costa. Vēl jāpiebilst, ka Eiropadomes sastāvā ir arī Eiropas komisijas priekšsēdētājs. Eiropadome tiekas vismaz 4 reizes gadā, lai apspriestu Eiropas Savienības vispārējo politisko virzienu un prioritātes. Tā neapspriež un nepieņem Savienības tiesību aktus. Eiropadome norāda uz problēmām un izklāsta, kā tās risināt. Tā rīkojas negaidītu notikumu un krīžu gadījumā. Nesenākie piemēri ir karš Ukrainā, COVID-19 pandēmija, Brexit un finanšu krīze. Eiropadome arī izraugās kandidātus vairākiem Savienības augsta līmeņa amatiem, piemēram, Eiropas Centrālās bankas priekšsēdētāju, Savienības augstā pārstāvi ārlietās un drošības politikas jautājumos un Eiropas komisijas priekšsēdētāju amatam. Bet kā atcerēties Eiropadomes nosaukumu un funkciju, nejaucot to ar abām pārējām padomēm? Varbūt atcerēties palīdzēs šāds teiciens. Eiropas vadītāji vada Eiropadomi. Līdzās Eiropadomei, Europa ēkā Briselē darbojas arī Eiropas Savienības padome. Eiropas Savienības padomē norisinās ierastā likumdošana. Šo padomi dēvē arī par ministru padomi. Tajā darbojas katras Eiropas Savienības valsts ministri. Precīzāk, par konkrētu jomu atbildīgie ministri pulcējas Eiropas Savienības padomē, lai izstrādātu Savienības tiesību aktus. Piemēram, ekonomikas un finanšu ministri tiekas, lai apspriestu finanšu jautājumus. Savukārt tieslietu ministri apspriež juridiskus jautājumus. Viņu sanāksmes vada tās dalību valsts ministrs, kura attiecīgajā periodā ir padomes prezidenta valsts. Ik pēc 6 mēnešiem padomes prezidenta valsts pienākumus sāk pildīt cita Savienības dalību valsts. Eiropas Savienības padome kopā ar Eiropas parlamentu apspriež un pieņem Eiropas Savienības tiesību aktus. Kopīgi tie arī pieņem Savienības budžetu. Kā gan atcerēties šīs padomes nosaukumu? Tā ir vienīgā, kuras nosaukumā ir minēta Eiropas Savienība, un vienīgā, kura ir otrs nosaukums, proti ministru padome. Tas atspoguļo padomes sastāvu, jo tajā ir ministri no katras Eiropas Savienības dalību valsts. Tagad pievērsīsimies Eiropas padomei. Eiropas padome ir atsevišķa organizācija. Tā nav Eiropas Savienības iestāde. Tajā ir 46 dalību valstis, tātad ievērojami vairāk nekā Eiropas Savienībā. Visas 27 Savienības dalību valstis ir arī Eiropas padomes dalību valstis. Eiropas padomē ir arī valstis, kas nav Eiropas Savienībā. Piemēram, Apvienotā Karaliste, Turcija, Lihtenšteina un Šveice. Padome ir dibināta 1949. Gadā, un tā ir vecākā starpvaldību organizācija Eiropā. Tā atrodas Francijas pilsētā Strasbūrā, kur mīt arī Eiropas parlaments. Agrāk parlamenta plenārsēdes norisinājās Eiropas padomes galvenajā ēkā Palais de l'Europe, jeb Eiropas pilī. Vēlāk parlaments pārcēlās pats uz savu ēku, kas ar Eiropas pili ir savienota ar gājēju tiltu. Eiropas padome ir organizācija, kas aizstāv cilvēktiesības, demokrātiju un tiesiskumu. Tā ir sava tiesa, Eiropas cilvēktiesību tiesa. Tajā var iesniegt sūdzību pret valsti, ja prasītājiem šķiet, ka ir pārkāptas viņa tiesības un brīvības. Taču to var darīt tikai pēc tam, kad prasītāja lieta ir izskatīta attiecīgās valsts augstākajā tiesā. Eiropas padome ir Eiropas cilvēktiesību tiesas mātes iestāde, un tās galvenais uzdevums ir novērst cilvēktiesību pārkāpumu rašanos. To padome īsteno, izstrādājot konvencijas. Konvencijas ir starptautiski, juridiski saistoši līgumi. Eiropas padomes pirmā konvencija bija Eiropas cilvēktiesību konvencija, kas ir padomes darbība pamatā. To ir parakstījušas visas padomes dalībvalstis, un tajā ir izklāstītas cilvēku tiesības un brīvības, kas jāaizsargā. Eiropas padome uzrauga situāciju dalībvalstīs un sniedz ieteikumus par to, kā novērst nepilnības dažādās jomās. Daži no jautājumiem, kuru risināšanā Eiropas padome iesaistās, ir vardarbība, korupcija, rasisms, cilvēku tirdzniecība, terorisms, vārda brīvība un brīvas vēlēšanas. Kā šo padomi, kas nav Eiropas Savienības iestāde, atšķirt no pārējām divām, aplūko Eiropu no geogrāfiskā aspekta, proti kā kontinentu. Šai padomē ir vairāk dalībvalstu nekā Eiropas Savienībai, un tā ir vienīgā, kuras nosaukumā ir minēts kontinents. Apkoposim, ko esam uzzinājuši par visām trim padomēm. Katrai no tām ir atšķirīgas funkcijas, proti rūpēties par turpmāku virzību, izstrādāt tiesību aktus un aizsargāt cilvēktiesības un demokrātiju. Tikai divas no tām ir piederīgas Eiropas Savienībai, proti Eiropa padome un Eiropas Savienības padome. Eiropa padome ir atsevišķa organizācija, taču dažas no tās pamatvērtībām ir tādas pašas kā Eiropas Savienībai. Gan Eiropas Savienība, gan Eiropa padome rūpējas par Eiropas iedzīvotāju labklājību. Turklāt abām jau izsenes ir ciešas attiecības. Eiropas padomē agrāk norisinājās Eiropas parlamenta plenārsēdes. Turklāt Eiropas padome un Eiropas Savienība kā vienotības simbols izmanto to pašu himnu un karogu. Abām organizācijām ir daudz kopīgu mērķu, piemēram miers un līdztiesība Eiropā un visā pasaulē.